ಪರಮಪೂಲೆ ಸತದಾರೀತ ಲಗ ಏಕ ಉತ್ತಮ ಪಂಥ ಸುನೋ ಗುರ ಸಂಗತ ಹೇ ಮಿಲಂತ ಜಮ ತ್ರಾಸ ಮಿಟಾಯೀ ಏಕ ಅರದಾಸ ಪಾಠ ಕೀರತ ಕೀ ಗುರು ರಾಮದಾಸ ರಾಖೋ ಸರನಾಯೀ ಏಕ ಅರದಾಸ ಪಾಠ ಕೀರತ ಕೀ ಗುರು ರಾಮದಾಸ ರಾಖೋ